ಸಗಮಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ ಗ ನಿಧ ನಿಧ